0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತ ವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್.
1: ಭಕ್ತಿ ಕುಸುಮಾಂಜಲಿ ಭಕ್ತಿ ಸಂಗೀತದ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ. ಬಾಂಬೆ ಎಸ್ ಜಯಶ್ರೀ ಅವರು ಹಾಡಿರುವ ಪುರಂದರದಾಸರ ರಚನೆಯೊಂದಿಗೆ ಕಾರ್ಯಕ್ರಮ ಪ್ರಾರಂಭ. ಗಜವದನ ಬೇಡುವೆ.
0: ವೆಲ್ಕಮ್ ಟು ಟುಡೇಸ್ ಡಿವೋಷನಲ್ ಮ್ಯೂಸಿಕ್ ಪ್ರೋಗ್ರಾಂ ಗಜವದನ ಬೇಡುವೆ, ರಿಟನ್ ಬೈ ಪುರಂದರದಾಸ, ಸಂಗ್ ಬೈ ಬಾಂಬೆ ಎಸ್ ಜಯಶ್ರೀ.

0: ನೀ ಮಾಯೆಯೊಳಗೋ ನಿನ್ನೊಳು ಮಾಯೆಯೋ, ಕನಕದಾಸರ ರಚನೆ ಇದು. ಆರ್ ಕೆ ಶ್ರೀಕಂಠನ್ ಹಾಗೂ ರತ್ನಮಾಲಾ ಪ್ರಕಾಶ್ ಹಾಡಿದ್ದಾರೆ.
1: ನೀ ಮಾಯೆಯೊಳಗೋ ನಿನ್ನೊಳು ಮಾಯೆಯೋ, ರಿಟನ್ ಬೈ ಕನಕದಾಸ, ಸಂಗ್ ಬೈ ಆರ್ ಕೆ ಶ್ರೀಕಂಠನ್ ಅಂಡ್ ರತ್ನಮಾಲಾ.

0: ತ್ರಾಹಿ ತ್ರಾಹಿ ಮಂತ್ರಾಲಯ ನಿಲಯ ಉರಗಾದ್ರಿ ವಿಠಲದಾಸರ ರಚನೆ ಕೇಳಿ ಆರ್ ಚಂದ್ರಿಕಾ ಅವರ ದನಿಯಲ್ಲಿದೆ.
1: ನೌ ಆರ್ ಚಂದ್ರಿಕಾ ಪ್ರೆಸೆಂಟಿಂಗ್ ಅ ಕಾಂಪೋಸಿಷನ್ ಆಫ್ ಉರಗಾದ್ರಿ ವಿಠಲದಾಸ ತ್ರಾಹಿ ತ್ರಾಹಿ ಮಂತ್ರಾಲಯ ನಿಲಯ.

0: ಜಗವ ಸುತ್ತಿರುವುದು ಮಾಯೆ, ಬಸವೇಶ್ವರರ ವಚನವಿದು. ನಾಗರಾಜ್ ರಾವ್ ಹವಾಲ್ದಾರ್ ಹಾಡಿದ್ದಾರೆ.
1: ಜಗವ ಸುತ್ತಿರುವುದು ಮಾಯೆ, ರಿಟನ್ ಬೈ ಬಸವೇಶ್ವರ, ಸಾಂಗ್ ಬೈ ನಾಗರಾಜ್ ರಾವ್ ಹವಾಲ್ದಾರ್.

0: ವೃಂದಗಾನದಲ್ಲಿ ಮಹಿಪತಿ ದಾಸರ ರಚನೆ ಕೇಳಿ ನೆನೆಯಬಾರದೆ ಮನವೇ.
1: ನೌ ಲೆಟ್ ಇಸ್ ಲಿಸನ್ ಟು ಕೋರಸ್, ಅ ಕಂಪೋಸಿಷನ್ ಆಫ್ ಮಹಿಪತಿ ದಾಸ, ನೆನೆಯಬಾರದೆ ಮನವೇ.

0: ಸುತ್ತಿ ಸುತ್ತಿ ಬಂದಡಿಲ್ಲ, ಅಲ್ಲಮಪ್ರಭುಗಳ ವಚನವಿದು. ಶಾಂತಾ ಜಯತೀರ್ಥ, ಆರ್ ಚಂದ್ರಿಕಾ ಹಾಗೂ ಬಿಆರ್ ಗೀತಾ ಅವರ ದನಿಯಲ್ಲಿದೆ.
1: ಸುತ್ತಿ ಸುತ್ತಿ ಬಂದಡಿಲ್ಲ, ರಿಟನ್ ಬೈ ಅಲ್ಲಮಪ್ರಭು, ಸಂಗ್ ಬೈ ಶಾಂತಾ ಜಯತೀರ್ಥ, ಆರ್ ಚಂದ್ರಿಕಾ ಅಂಡ್ ಬಿಆರ್ ಗೀತಾ.

0: ಕೆಜಿ ಕನಕಲಕ್ಷ್ಮಿ ಅವರು ಹಾಡಿರುವ ಸುಂದರ ಶಾಸ್ತ್ರಗಳ ರಚನೆ ಕರುಣದಿಂದ ಕಾಯೋ.
1: ನೌ ಕೆಜಿ ಕನಕಲಕ್ಷ್ಮಿ ಪ್ರೆಸೆಂಟಿಂಗ್ ಅ ಕಾಂಪೋಸಿಷನ್ ಆಫ್ ಸುಂದರ ಶಾಸ್ತ್ರಿ ಕರುಣದಿಂದ ಕಾಯೋ.

0: ಕುಣಿ ಕುಣಿಯಲು ಬಾಲಗೋಪಾಲ, ಪುರಂದರದಾಸರ ರಚನೆ ಇದು. ಬಿಬಿ ಸೀತಾ ಅವರ ದನಿಯಲ್ಲಿದೆ.
1: ಕುಣಿ ಕುಣಿಯಲು ಬಾಲಗೋಪಾಲ, ಸಂಗ್ ಬೈ ಬಿಬಿ ಸೀತಾ, ರಿಟನ್ ಬೈ ಪುರಂದರದಾಸ.

0: ರಾಧಾ ಜಯಲಕ್ಷ್ಮಿ ಅವರು ಹಾಡಿರುವ ಪುರಂದರದಾಸರ ಒಂದು ರಚನೆ ಧರ್ಮಶ್ರವಣ ವಿಧೇಯತಕ್ಕೆ.
1: ರಾಧಾ ಜಯಲಕ್ಷ್ಮಿ ಪ್ರೆಸೆಂಟಿಂಗ್ ಅ ಕಾಂಪೋಸಿಷನ್ ಆಫ್ ಪುರಂದರದಾಸ, ಧರ್ಮಶ್ರವಣ ವಿಧೇಯತಕ್ಕೆ.

0: ಭಕ್ತಿ ಕುಸುಮಾಂಜಲಿ ಭಕ್ತಿ ಸಂಗೀತದ ಕಾರ್ಯಕ್ರಮವನ್ನು ಇದುವರೆಗೆ ಕೇಳುತ್ತಿದ್ದೀರಿ. ಇಂದಿನ ಈ ಹೊತ್ತಿನ ಭಕ್ತಿ ಸಂಗೀತದ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
1: The listeners, you just heard various compositions. This devotional program was a contribution of All India Radio, Bengaluru.

0: ಅಮೃತ ಗುರುಕುಲ ಸಂಗೀತ ಪಾಠ ನಡೆಸಿಕೊಡುತ್ತಾರೆ ಶಾಂತಾ ನರಸಿಂಹನ್, ಭಾಗವಹಿಸುತ್ತಾರೆ ವೀಣಾ ಮೋಹನ್.
1: ನಮಸ್ಕಾರ.
2: ನಮಸ್ಕಾರ. ಎಲ್ಲಿವರೆಗೂ ಪಾಠ ಮಾಡಿದ್ದೀಯಮ್ಮ?
1: ಪಲ್ಲವಿ ಆಯ್ತು ಮ್ಯಾಮ್, ಅನುಪಲ್ಲವಿನೂ ಆಯ್ತು, ಚರಣ
2: ಚರಣ
1: ನಡೀತಾ ಇದೆ.
2: ಪಲ್ಲವಿ ಅಂತೆ.
1: ಹೌದು, ಪಲ್ಲವಿ ಅಂತೆ.
2: ಒಂದ್ಸಲ ಅನುಪಲ್ಲವಿ ಚೆನ್ನಾಗಿ ಅರ್ಥ ಆಯ್ತಾ?
1: ಸುಮಾರಾಗಿದೆ.
2: ಅದು ಬರೀ ಸಾಹಿತ್ಯನೇ ಬೇಕಾದ್ರೆ

ಸರಿ ಇನ್ನೊಂದ್ಸಲ ಇದು ತಗೊಂಡ್ಬಿಟ್ಟು ಸಮುದ್ರದಲ್ಲಿ ನಂದಿತ ಬರುತ್ತೆ. ಎರಡನೇ ಸಂತಿ ಸುಂದರ ತರ ರೂಪ ತಗೊಂಡು

0: ಅನುಪಲ್ವಿ ಅಂತ ಇನ್ನು ಬೃಂದಾವನ ಅಂತ ಬರ್ಕೊಂಡಿದ್ರ ಸಲ ಬೃಂದಾವನ ಅಂತ
1: ಬೃಂದಾವನ ಅಂತ ಕೃತ ವಿವಿಧ ಸುಖ ವಿಹಾರ ಕುಂದನಿ ಭರದ ಗೋವಿಂದ ನಂದನಂದನ ಸರಿ ಇದೆ ಅಲ್ವಾ
0: ಅಲ್ಲಿ ಇದನ್ನ ಅನುಪಲ್ವಿ ಅಂತ ಬೃಂದಾವನ ಅಂತ ಕೃತ
1: ವೃಂದ
0: ಅಲ್ಲಿ ಮೂರಕ್ಷರ ಬರುತ್ತೆ
1: ಮೂರಕ್ಷರ
0: ಬರುತ್ತೆ

0: ಬರುತ್ತೆ
1: ವಿವಿಧ
0: ವಿಧಿ ವರದ ಮಾಡ್ತಿರಲ್ಲ ಆತರನೇ ಬರುತ್ತೆ
1: ವಿವಿಧ
0: ಹೌದು
1: ಅದಿಲ್ವಾ ಮಾಮ
0: ಅದು ಇದೆ ಅದು ಹಾಡ್ಬೋದು

0: ನಾನು ಚೆನ್ನಾಗಿ ಅಭ್ಯಾಸ ಮಾಡಿ ತೋರಿಸಿ.
1: ನಮಸ್ಕಾರ.
0: ನಮಸ್ಕಾರ.
2: ಅಮೃತ ಗುರುಕುಲ ಸಂಗೀತ ಪಾಠ ಕಾರ್ಯಕ್ರಮ ಪ್ರಸಾರವಾಯಿತು. ನಡೆಸಿಕೊಟ್ಟವರು ಶಾಂತಾ ನರಸಿಂಹನ್, ಭಾಗವಹಿಸಿದ್ದವರು ವೀಣಾ ಮೋಹನ್. ಈ ಕಾರ್ಯಕ್ರಮ ಅಮೃತವರ್ಷಿಣಿ ಸಂಗೀತ ವಾಹಿನಿಯ ಕೊಡುಗೆ.

0: 1.1 ಮೆಗಾಹರ್ಟ್ಸ್ಗಳು. ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪಂಡಿತ್ ಎಂ ವೆಂಕಟೇಶ್ಕುಮಾರ್ ಅವರ ಗಾಯನ ಕೇಳುವಿರಿ. ರಾಗ್ ಪಟ್ ದೀಪ್, ಖಯಾಲ್ ವಿಲಂಬಿತ್ ಏಕ್ತಾಲ್ ಪ್ರಭು ಮೋರೇ, ಧೃತ್ ತೀನ್ ತಾಲ್ ಮೈ ತೋರಿ ಸಂಗ್.
1: ಲಿಸನ್ ಟು ಹಿಂದೂಸ್ತಾನಿ ವೋಕಲ್ ರಿಸೈಟಲ್ ಬೈ ಪಂಡಿತ್ ಎಂ ವೆಂಕಟೇಶ್ಕುಮಾರ್. ರಾಗ್ ಪಟ್ ದೀಪ್, ಖಯಾಲ್ ವಿಲಂಬಿತ್ ಏಕ್ತಾಲ್

0: ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪಂಡಿತ್ ಎಂ ವೆಂಕಟೇಶ್ ಕುಮಾರ್ ಅವರ ಗಾಯನ ಕೇಳುತ್ತಿರುವಿರಿ. ಪಕ್ಕವಾದ್ಯದಲ್ಲಿ ತಬಲ ರವಿ ಕೂಡ್ಲಿಗಿ, ಹಾರ್ಮೋನಿಯಂ ಡಿ ಕುಮಾರ್ ದಾಸ್. ಕಾರ್ಯಕ್ರಮವನ್ನು ಮುಂದುವರೆಸುತ್ತಾ ಇನ್ನೀಗ ರಾಗ್ ಬಾಗೇಶ್ರೀ, ಖಯಾಲ್ ವಿಲಂಬಿತ್ ಜಪ್ತಾಲ್ ಅರಿಯೇರಿ ಸಖಿ, ಧೃತಂತಾಲ್ ಋತು ಬಸಂತ್.
1: ಯು ಆರ್ ಲಿಸ್ನಿಂಗ್ ಟು ವೋಕಲ್ ರಿಸೈಟಲ್ ಬೈ ಪಂಡಿತ್ ಎಂ ವೆಂಕಟೇಶ್ ಕುಮಾರ್. He is accompanied on tabla by Shri Ravi Kudli, harmonium Shri D. Kumaradas. Continuing the concert, now listen to Rag Bageshri, Khyal Vilambit Japtal, Ari Eri Sakha, Dhrat Tintal, Ruto Basant.

0: ಇದುವರೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪಂಡಿತ್ ಎಂ ವೆಂಕಟೇಶ್ ಕುಮಾರ್ ಅವರ ಗಾಯನ ಕೇಳಿರಿ. ಪಕ್ಕವಾದ್ಯದಲ್ಲಿ ತಬಲಾ ಸಹಕಾರ ನೀಡಿದವರು ರವಿ ಕೂಡ್ಲಿಗಿ, ಹಾರ್ಮೋನಿಯಂ ಡಿ ಕುಮಾರ್ ದಾಸ್. ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.
1: ಯು ಆರ್ ಲಿಸ್ನಿಂಗ್ ಟು ವೋಕಲ್ ರಿಸೈಟಲ್ ಬೈ ಪಂಡಿತ್ ಎಂ ವೆಂಕಟೇಶ್ ಕುಮಾರ್. ಹಿ ವಾಸ್ ಅಕಂಪನೀಡ್ ಆನ್ ತಬಲಾ ಬೈ ಶ್ರೀ ರವಿ ಕೂಡ್ಲಿಗಿ, ಹಾರ್ಮೋನಿಯಂ ಶ್ರೀ ಡಿ ಕುಮಾರ್ ದಾಸ್.
2: This program is the contribution of Akashwani Dharwad.

0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು.
1: ಇಂದಿನ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ. ಸಂಗೀತ ಪ್ರಿಯರೇ, ಇಂದಿನ ಕಾರ್ಯಕ್ರಮದಲ್ಲಿ ಕೇಳೋಣ ಬಿ ವಿಠಲರಂಗನ್ ಅವರಿಂದ ವಯೋಲಿನ್ ವಾದನ, ಮೃದಂಗ ಸಹಕಾರ ಎಂ ಗುರುರಾಜ್ ಅವರಿಂದ. ಮೊದಲಿಗೆ ಶ್ರೀ ಜಾಲಂಧರ ಗಂಭೀರ ನಾಟರಾಗ ಆದಿತಾಳದಲ್ಲಿದೆ ಜಯಚಾಮರಾಜೇಂದ್ರ ವಡಿಯರ್ ಅವರ ರಚನೆ. ವೆಲ್ಕಮ್ ಟು ಟುಡೇಸ್ ಕರ್ನಾಟಿಕ್ ಕ್ಲಾಸಿಕಲ್ ಮ್ಯೂಸಿಕ್ ಪ್ರೋಗ್ರಾಂ. ಟು ಲಿಸ್ನರ್ಸ್, ಇನ್ ಟುಡೇಸ್ ಪ್ರೋಗ್ರಾಂ ವಿ ಬ್ರಿಂಗ್ ಯು ವಯೋಲಿನ್ ರಿಸೈಟಲ್ ಬೈ ಬಿ ವಿಠಲರಂಗನ್, ಈಸ್ ಅಕಂಪನೀಡ್ ಆನ್ ದ ಮೃದಂಗಂ ಬೈ ಎಂ ಗುರುರಾಜ್. ಟು ಬಿಗಿನ್ ವಿತ್, ಶ್ರೀ ಜಾಲಂಧರ ಸೆಟ್ ಟು ಗಂಭೀರ ನಾಟರಾಗ ಆದಿತಾಳ, ರಿಟನ್ ಬೈ ಜಯಚಾಮರಾಜೇಂದ್ರ ವಡಿಯರ್.

ಇನ್ನೀಗ ಮುತ್ತುಸ್ವಾಮಿ ದೀಕ್ಷಿತರ ಕೃತಿ ಕುಮುದಕ್ರಿಯರಾಗ ಆರೋಪಕ ತಾಳದಲ್ಲಿದೆ ಅರ್ಧನಾರೀಶ್ವರಂ. ನೌ ಅ ಕಾಂಪೋಸಿಷನ್ ಆಫ್ ಮುತ್ತುಸ್ವಾಮಿ ದೀಕ್ಷಿತರ್ ಸೆಟ್ಟು ಕುಮುದಕ್ರಿಯರಾಗ ರೂಪಕತಾಳ ಅರ್ಧನಾರೀಶ್ವರಂ.

ಕರ್ನಾಟಕ ಶಾಸ್ತೀಯ ಸಂಗೀತ ಕಾರ್ಯಕ್ರಮದಲ್ಲಿ ಬಿ ವಿಠಲರಂಗನ್ ಅವರಿಂದ ವಯೋಲಿನ್ ವಾದನ ಆಲಿಸುತ್ತಿದ್ದೀರಿ. ಮೃದಂಗ ಸಹಕಾರದಲ್ಲಿ ಎಂ ಗುರುರಾಜ್. ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಈಗ ತ್ಯಾಗರಾಜರ ಕೃತಿ ಖರಹರ ಪ್ರಿಯರಾಗ ಮಿಶ್ರ ಛಾಪು ತಾಳದಲ್ಲಿದೆ, ಪಕ್ಕಲ ನಿಲ್ಲಬಡಿ. ಯು ಆರ್ ಲಿಸ್ನಿಂಗ್ ಟು ವಯೋಲಿನ್ ರಿಸೈಟಲ್ ಬೈ ಬಿ ವಿಠಲರಂಗನ್ ಈಸ್ ಅಕಂಪನೀಡ್ ಆನ್ ದ ಮೃದಂಗ ಬೈ ಎಂ ಗುರುರಾಜ್. Now, continuing the program, let us listen to a composition of Tyagaraja set to Karahar Priyaraga Mishra Chaputala Pakkala Nilabadi.

ನಾನೇಕೆ ಬಡವನು ಪುರಂದರದಾಸರ ದೇವರನಾಮ ಬೇಹಾಗರಾಗ ಖಂಡ ಚಾಪುತಾಳದಲ್ಲಿದೆ. ಬಿ ವಿಚ್ಲರಂಗನ್ ನೌ ಪ್ರೆಸೆಂಟ್ ಅ ದೇವರನಾಮ ರಿಟರ್ನ್ ಬೈ ಪುರಂದರದಾಸ. ನಾನೇಕೆ ಬಡವನು ಸೆಟ್ ಟು ಬೇಹಾಗರಾಗ ಖಂಡ ಚಾಪುತಾಳ.

ವಿ ವಿಠಲರಂಗನ್ ತಮ್ಮ ವಯೋಲಿನ್ ವಾದನವನ್ನು ತಿಲ್ಲಾನದೊಂದಿಗೆ ಸಂಪನ್ನಗೊಳಿಸುತ್ತಿದ್ದಾರೆ. ರಚನೆ ಲಾಲ್ಗುಡಿ ಜಿ ಜಯರಾಮನ್, ರಾಗೇಶ್ರೀ ರಾಗ ಆದಿತಾಳದಲ್ಲಿದೆ. ನೌ ತಿಲ್ಲಾನ ರಿಟನ್ ಬೈ ಲಾಲ್ಗುಡಿ ಜಿ ಜಯರಾಮನ್, ಸೆಟ್ ಟು ರಾಗೇಶ್ರೀ ರಾಗ ಆದಿತಾಳ.

ಇದುವರೆಗೂ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಬಿ ವಿಠಲರಂಗನ್ ಅವರಿಂದ ವಯೋಲಿನ್ ವಾದನ ಆಲಿಸಿದ್ರಿ. ಮೃದಂಗ ಸಹಕಾರ ನೀಡಿದವರು ಎಂ ಗುರುರಾಜ್. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಪ್ರಸ್ತುತಿ. ಇನ್ ಟುಡೇಸ್ ಪ್ರೋಗ್ರಾಮ್ ಯು ಜಸ್ಟ್ ಹರ್ಡ್ ವಯೋಲಿನ್ ರೆಸೈಟಲ್ ಬೈ ಬಿ ವಿಠಲರಂಗನ್. ಹಿ ವಾಸ್ ಅಕಂಪನೀಡ್ ಆನ್ ದ ಮೃದಂಗಂ ಬೈ ಎಂ ಗುರುರಾಜ್. ದಿಸ್ ಪ್ರೋಗ್ರಾಮ್ ಇಸ್ ಅ ಕಾಂಟ್ರಿಬ್ಯೂಷನ್ ಆಫ್ ಆಕಾಶವಾಣಿ ಬೆಂಗಳೂರು ಇನ್ ಟೈಮ್ ಇಂಡಿಯನ್ ಮ್ಯೂಸಿಕ್.

0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತವರ್ಷಿಣಿ. ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು. ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ವಿದುಷಿ ಮಾಲಿನಿ ರಾಜುರ್ಕರ್ ಅವರ ಗಾಯನ ಕೇಳುವಿರಿ. ರಾಗ್ ಕೌಶಿಕ್ ರಂಜಿನಿ. ಖಯಾಲ್ ವಿಲಂಬಿತ್ ಏಕ್ತಾಲ್ ಏರಿ ಮಾಯಿ ಪಿಯಾ. ಧೃತ್ ತೀನ್ ತಾಲ್ ಬರ್ಖಾ ಋತು.
1: ಲಿಸನ್ ಟು ಹಿಂದೂಸ್ತಾನಿ ವೋಕಲ್ ರಿಸೈಟಲ್ ಬೈ ವಿದುಷಿ ಮಾಲಿನಿ ರಾಜುರ್ಕರ್. ರಾಗ್ ಕೌಶಿಕ್ ರಂಜಿನಿ. ಖಯಾಲ್ ವಿಲಂಬಿತ್ ಏಕ್ತಾಲ್ ಏರಿ ಮಾಯಿ ಪಿಯಾ. ಧೃತ್ ತೀನ್ ತಾಲ್ ಬರ್ಖಾ ಋತು.

0: ಇದುವರೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ವಿದುಷಿ ಮಾಲಿನಿ ರಾಜುರ್ಕರ್ ಅವರ ಗಾಯನ ಕೇಳಿದಿರಿ. ಪಕ್ಕವಾದ್ಯದಲ್ಲಿ ತಬಲಾ ಸಹಕಾರ ನೀಡಿದವರು ಮಂಬುಲಾಲ್ ಸಂಗಾವ್ಕರ್, ಹಾರ್ಮೋನಿಯಂ ರಾಮ್ಬಾವು ಬಿಜಾಪುರೆ. ಕಾರ್ಯಕ್ರಮವನ್ನು ಮುಂದುವರೆಸುತ್ತಾ ಇನ್ನೀಗ ಉಸ್ತಾದ್ ಅಬ್ದುಲ್ ಹಲೀಂ ಜಾಫರ್ ಖಾನ್ ಅವರಿಂದ ಸಿತಾರ್ ವಾದನ, ರಾಗ್ ಹಿಜಾಜ್, ಆಲಾಬ್ ಜೋಡ್ ವಿಲಂಬಿತ್ ಹಾಗೂ ದ್ರುತ್ಗತ್ ತೀನ್ ತಾಲ್ನಲ್ಲಿ ನಿಬದ್ಧವಾಗಿದೆ.
1: ಯು ಆರ್ ಲಿಸ್ನಿಂಗ್ ಟು ವೋಕಲ್ ರಿಸೈಟಲ್ ಬೈ ವಿದುಷಿ ಮಾಲಿನಿ ರಾಜೋರ್ಕರ್. ಶಿ ವಾಸ್ ಅಕಂಪನೀಡ್ ಆನ್ ತಬ್ಲಾ ಬೈ ಶ್ರೀ ಮಮ್ಮುಲಾಲ್ ಸಂಗಾಂವ್ಕರ್, ಹಾರ್ಮೋನಿಯಂ ಬೈ ಶ್ರೀ ರಾಮ್ ಭಾವು ಬಿಜಾಪುರೆ. ಕಂಟಿನ್ಯೂಯಿಂಗ್ ದಿ ಕಾನ್ಸರ್ಟ್ ನೌ ಲಿಸನ್ ಟು ಸಿತಾರ್ ರಿಸೈಟಲ್ ಬೈ ಉಸ್ತಾದ್ ಅಬ್ದುಲ್ ಹಲೀಂ ಜಾಫರ್.

0: ಇದುವರೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಉಸ್ತಾದ್ ಅಬ್ದುಲ್ ಅಹಲೀಂ ಜಾಫರ್ ಖಾನ್ ಅವರಿಂದ ಸಿತಾರ್ ವಾದನ ಕೇಳಿದಿರಿ. ಪಕ್ಕವಾದ್ಯದಲ್ಲಿ ತಬಲಾ ಸಹಕಾರ ನೀಡಿದವರು ಸದಾಶಿವ್ ಪವಾರ್. ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.
1: ಯು ವೆರ್ ಲಿಸ್ನಿಂಗ್ ಟು ಸಿತಾರ್ ರಿಸೈಟಲ್ ಬೈ ಉಸ್ತಾದ್ ಅಬ್ದುಲ್ ಹಲೀಂ ಜಾಫರ್ ಖಾನ್. ಹಿ ವಾಸ್ ಅಕಂಪನಿಡ್ ಆನ್ ತಬ್ಲಾ ಬೈ ಶ್ರೀ ಸದಾಶಿವ್ ಪವಾರ್. ದಿಸ್ ಪ್ರೋಗ್ರಾಮ್ ವಾಸ್ ಕಾಂಟ್ರಿಬ್ಯೂಟೆಡ್ ಬೈ
2: ಆಕಾಶವಾಣಿ
1: ಧಾರವಾಡ.

ಇಂದಿನ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಸಂಗೀತ ಪ್ರಿಯ, ಇಂದಿನ ಕಾರ್ಯಕ್ರಮದಲ್ಲಿ ಆಲಿಸೋಣ ವಿಜಯಲಕ್ಷ್ಮೀ ಸುಬ್ರಹ್ಮಣ್ಯಂ ಅವರ ಹಾಡುಗಾರಿಕೆಯನ್ನು. ವಯಲಿನ್ ಸಹಕಾರದಲ್ಲಿ ಉಷಾ ರಾಜಗೋಪಾಲನ್, ಮೃದಂಗ ಕೆವಿ ಪ್ರಸಾದ್, ಕಟ ಆರ್ ವೈಕೋಮ್ ಗೋಪಾಲಕೃಷ್ಣನ್. ಕಾರ್ಯಕ್ರಮದ ಆರಂಭದಲ್ಲಿ ಪಾಪನಾಶಂ ಶಿವನ್ ಅವರ ರಚನೆ ಪೂರ್ವಿ ಕಲ್ಯಾಣಿ ರಾಗ ಆದಿತಾಳದಲ್ಲಿದೆ ಕ್ಷೀರಸಾಗರಾಯಿ. Welcome to today's Carnatic Classical Music Program. Dear listeners, in today's program we bring you vocal rendition by Vijayalakshmi Subramanyam. Accompanies are on violin Usha Rajagopalan, on the mridangam K.V. Prasad, on the khatam are Vaikom Gopalakrishnan. To begin with, Kshira Sagara Shayi, written by Papanasham Shivan, set to Purvi Kalyani Raga, Adithala.

ಕಮಲಚರಣೆ ಅಮೃತ ಬೇಹಾಗ್ರಾಗ ಆದಿತಾಳದಲ್ಲಿದೆ. ಜಿಎನ್ ಬಾಲಸುಬ್ರಹ್ಮಣ್ಯಂರ ರಚನೆ ಕಮಲಚರಣೆ. ಸೆಟ್ಟು ಅಮೃತ್ ಬೇಹಾಗ್ರಾಗ ಆದಿತಾಳ, ರಿಟನ್ ಬೈ ಜಿಎನ್ ಬಾಲಸುಬ್ರಹ್ಮಣ್ಯಂ.

ತ್ಯಾಗರಾಜರ ರಚನೆ ಗೌರಿ ಮನೋಹರಿ ರಾಗ ಚಾಪುತಾಳದಲ್ಲಿದೆ. ಗುರುಲೇಖ ನೌ ಅ ಕಾಂಪೋಸಿಷನ್ ಆಫ್ ತ್ಯಾಗರಾಜ ಸೆಟ್ಟು ಗೌರಿ ಮನೋಹರಿ ರಾಗ ಖಂಡ ಚಾಪುತಾಳ ಗುರುಲೇಖ.

ಸಂಗೀತ ಪ್ರಿಯರೇ, ವಿಜಯಲಕ್ಷ್ಮಿ ಸುಬ್ರಹ್ಮಣ್ಯಂ ಅವರಿಂದ ಹಾಡುಗಾರಿಕೆಯನ್ನು ಆಲಿಸುತ್ತಿದ್ದೀರಿ. ವಯಲಿನ್ ಸಹಕಾರದಲ್ಲಿ ಉಷಾ ರಾಜಗೋಪಾಲನ್, ಮೃದಂಗ ಕೆವಿ ಪ್ರಸಾದ್, ಘಟ ಆರ್ ವೈಕೋಮ್ ಗೋಪಾಲಕೃಷ್ಣನ್ ಕಾರ್ಯಕ್ರಮವನ್ನು ಮುಂದುವರೆಸುತ್ತ ಈಗ ತ್ಯಾಗರಾಜರ ಕೃತಿ ಮೋಹನರಾಗ ಆದಿತಾಳದಲ್ಲಿದೆ ನನ್ನು ಪಾಲಿಂಪ. ಡಿಲಿಸ್ ಯು ಆರ್ ಲಿಸ್ನಿಂಗ್ ಟು ಓಕಿಲ್ ರೆಂಡಿಷನ್ ಬೈ ವಿಜಯಲಕ್ಷ್ಮಿ ಸುಬ್ರಹ್ಮಣ್ಯಂ. ಅಕಂಪನಿಸ್ ಆರ್ ಆನ್ ದ ವಯಲಿನ್ ಉಷಾ ರಾಜಗೋಪಾಲನ್, ಆನ್ ದ ಮೃದಂಗಂ ಕೆವಿ ಪ್ರಸಾದ್, ಆನ್ ದ ಘಟಂ ವೈಕೋಮ್ ಆರ್ ಗೋಪಾಲಕೃಷ್ಣನ್. ಕಂಟಿನ್ಯೂಯಿಂಗ್ ದ ಪ್ರೋಗ್ರಾಮ್ ನೌ, ಲೆಟ್ ಅಸ್ ಲಿಸನ್ ಟು ಅ ಕಂಪೋಸಿಷನ್ ಆಫ್ ತ್ಯಾಗರಾಜ ಸೆಟ್ ಟು ಮೋಹನರಾಗ ಆದಿತಾಳ ನನ್ನು ಪಾಲಿಂಪ.

ವಿಜಯಲಕ್ಷ್ಮಿ ಸುಬ್ರಹ್ಮಣ್ಯಂ ತಮ್ಮ ಹಾಡುಗಾರಿಕೆಯನ್ನು ತೆಲ್ಲಾನದೊಂದಿಗೆ ಸಂಪನ್ನಗೊಳಿಸುತ್ತಿದೆ. ರಜನಿ ಡಾ ಎಂ ಬಾಲಮುರಳಿ ಕೃಷ್ಣ ಹಿಂದೋಳರಾಗ ಆದಿದಾಳದಲ್ಲಿದೆ. ವಿಜಯಲಕ್ಷ್ಮಿ ಸುಬ್ರಹ್ಮಣ್ಯಂ ಕನ್ಕ್ಲೂಡ್ ಹರ್ ವೋಕಲ್ ರೆಂಡಿಷನ್ ವಿತ್ ತಿಲ್ಲಾನ ರನ್ ಬೈ ಡಾ ಎಂ ಬಾಲಮುರಳಿ ಕೃಷ್ಣ ಸೆಟ್ಟು ಹಿಂದೋಳರಾಗ ಆದಿದಾಳ.

ಸಂಗೀತ ಪ್ರಿಯರೇ, ಇದುವರೆಗೂ ವಿಜಯಲಕ್ಷ್ಮಿ ಸುಬ್ರಹ್ಮಣ್ಯಂ ಅವರಿಂದ ಹಾಡುಗಾರಿಕೆಯನ್ನು ಆಲಿಸಿದರೆ. ವಯಲಿನ್ ಸಹಕಾರ ನೀಡಿದವರು ಉಷಾ ರಾಜಗೋಪಾಲನ್, ಮೃದಂಗ ಕೆವಿ ಪ್ರಸಾದ್, ಘಟ ಆರ್ ವೈಕೋಮ್ ಗೋಪಾಲಕೃಷ್ಣನ್. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಪ್ರಸ್ತುತಿ. Dear listeners, in today's program you just heard vocal rendition by Vijayalakshmi Subramaniam. She was accompanied on violin by Usha Rajagopalan, on the mridangam KV Prasad, on the ghatam Vaikom Gopalakrishnan R. This program is a contribution of Akashvani Bengaluru, Anytime Indian Music.